ಆಕಾಶವಾಣಿ ಇಂಫಾಲ್ ನಿಂಗ್ಥೌ ಖೋಂಗ್ಜಮ್ ಸುನಿನ ಪಾವು ಪಾಜರಿ ಅಹನ್ಬದ ಮರುವಿಬ ಪಾವು ಇಂಫಾಲ್ ವೆಸ್ಟ್ ಜಿಲ್ಲಾಗಿ ಕಾಂತೋ ಸಬಲ್ದ ಮಖಾ ತಾನ ಪಾಮದಬ ಥೌಕ್ಥೋಕ್ ಥೋಕ್ತನಬ ಅಹೇನ್ಬ ಸೆಕ್ಯೂರಿಟಿ ಫೋರ್ಸಿಂಗ್ ಥಮ್ಕ್ರೆ ಸೆಕ್ಯೂರಿಟಿ ಫೋರ್ಸ್ ನಂಗರಾಂಗ್ ಬಿಷ್ಣುಪುರ್ ಜಿಲ್ಲಾಗಿ ಕ್ವಾಕ್ತಾದಗಿ ಬ್ರೌನ್ ಸುಗರ್ ಕಿಲೋಗ್ರಾಮ್ ಮಂಗಾಗ ಲೋಯ್ನ ಮಿಯೋಯ್ ಅಮ ಫಾರೆ ಅಮಸುಂಗ್ ಇಂಗ್ಲೆಂಡ್ನ ನಾರ್ವೆಬು ಮೈಥಿವ ಪಿದುನ ಫಿಫಾ ವರ್ಲ್ಡ್ ಕಪ್ಗೆ ಸೆಮಿಫೈನಲ್ ಚಂಕ್ರೆ ಅರುಬ ಕ್ವಾರ್ಟರ್ ಫೈನಲ್ ಮೆಸ್ ಅರ್ಜೆಂಟೀನಾಗ ಸ್ವಿಟ್ಜರ್ಲೆಂಡ್ಗೆ ಸಾನರಿ ಇಂಫಾಲ್ ವೆಸ್ಟ್ ಜಿಲ್ಲಾಗಿ ಕಾಂತೋ ಸಬಲ್ದ ಮಖಾ ತಾನ ಪಾಮದಬ ಥೌಕ್ಥೋಕ್ ಥೋಕ್ತನಬ ಅಹೇನ್ಬ ಸೆಕ್ಯೂರಿಟಿ ಫೋರ್ಸಿಂಗ್ ಥಮ್ಕ್ರೆ ಮಫಮ್ ಅದುದ ಮಖಾ ತಾನ ಪಾಮದಬ ಥೌಕ್ಥೋಕ್ ಥೋಕ್ಪಗೆ ಪಾವು ಲೈತ್ರಿ ಮರಾಂಗ್ ಕಾಂತೋ ಸಾಬಲ್ದ ಯುಮ್ ಮೈ ಥಾಬಗೆ ಥೌಕ್ಥೋಕ್ ಅದುವು ಮುಖ್ಯಮಂತ್ರಿ ಯುಮ್ನಾಮ್ ಖೇಮಚಾಂದ್ ಸಿಂಗ್ನ ಯಾನಿಂಗ್ದವ ಫೊಂಗ್ದೋಕಿಬಗ ಲೋಯ್ನನ ಥೌಕ್ಥೋಕ್ ಅದುದ ಚೇನಬನಿ ಹಾಯ್ಬ ಮಿಯೋಯ್ ಅನಿ ಸೆಕ್ಯೂರಿಟಿ ಫೋರ್ಸ್ನ ಫಾರೆ ಹಾಯ್ರಿ ಸೋಷಿಯಲ್ ಮೀಡಿಯಾದ ಥಾಗತ್ಪ ವಾರೋಲಮದ ಸಿರಿ ಖೇಮಚಾಂದ್ನ ಹಾಯ್ ರಾಜ್ಯ ಅಸಿದ ಮತಮ್ ಕಯ ಶಾಂತಿ ಲೈರುವ ಮತುಂಗ್ದ ಅಸಿಗುಮ ಥೌಕ್ಥೋಕ್ ಅಮುಕ್ ಥೋರೊಕ್ಪ ಹಾಯ್ಬಸಿ ಸರ್ಕಾರನ ತರಾಯ್ನ ಲೌಕ್ದೆ ಮಸಿ ರಾಜ್ಯ ಅಸಿಗೆ ಶಾಂತಿ ಕಾಹೆನ್ನಬ ಥೌವೊಂಗ್ ಅಮನಿ ಹಾಯ್ನಸು ಮುಖ್ಯಮಂತ್ರಿನ ಹಾಯ್ರಿ ಹೌಜಿ ಓಯಿಬ ಫಿಬಮ್ ಅಸಿದ ಮಿಯಾಮ್ನ ಪುಂಗ್ನಿಂಗ್ ಫಾಥನ ಅಮದಿ ತೊಂಗಾ ಸಂದೋಪಿದನಬ ಮುಖ್ಯಮಂತ್ರಿನ ಅಪೀಲ್ ತೌರಿ ರಾಜ್ಯ ಅಸಿದ ಶಾಂತಿ ಅಮಸುಂಗ್ ತಂಗ್ದು ಲೈತಾಬ ಲಹೆನ್ನಬ ಸೆಕ್ಯೂರಿಟಿ ಫೋರ್ಸ್ನ ತೊಂಗಾನ್ ತೊಂಗಾನ್ಬ ಮಫಮ್ಸಿಂಗ್ದ ಥೀಬ ಹುಂಬಗೆ ಥಬಕ್ ಲೆಪ್ತನ ಚಥರಿ ಮಣಿಪುರ್ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಪಾವ್ನ ಹಾಯ್ ಸೆಕ್ಯೂರಿಟಿ ಫೋರ್ಸ್ನ ಗರಾಂಗ್ ಬಿಷ್ಣುಪುರ್ ಜಿಲ್ಲಾಗಿ ಕ್ವಾಕ್ತಾದಗಿ ಬ್ರೌನ್ ಸುಗರ್ ಕಿಲೋಗ್ರಾಮ್ ಮಂಗಾಗ ಲೋಯ್ನ ಮಿಯೋಯ್ ಅಮ ಫಾರೆ ಮಿಯೋಯ್ ಅಸಿದಗಿ ಸೇಲೋಯ್ನ ಲುಪಾ ಲಿಸಿಂಗ್ ಮರ್ಫು ಹುಮ್ದೋಯ್ ಚಾಟರ್ ಹುಂಫುಟ್ರಾಗ ಲೋಯ್ನ ತಾತಾ ಪಂಚ್ಗೆ ಗಾಡಿ ಅಮಸು ಫಾಗತ್ಲೆ ಹಾಯ್ರಿ ಅಮರೋಮ್ದ ಮಣಿಪುರ್ ಪೊಲೀಸ್ನ ಹರಿಯಾಣಾಗಿ ಎನ್ಡಿಪಿಎಸ್ ಕೇಸ್ಗ ಮರಿಗೈನಬ ಮಿಯೋಯ್ ಅಮ ಚುರಾಚಾಂದ್ಪುರ್ದಗಿ ಹೌಕಿಬ ಇರಾಯ್ ನಿಮಿತ್ತ ಫಾರೆ ಮಿಯೋಯ್ ಅಸಿದಗಿ ದ್ರಗ್ಗ ಮರಿ ಲೈನಬ ಕ್ರೈಮ್ಸಿಂಗ್ ಸಿಜಿನನಬ ಸೇಲ್ ಓಯ್ನ ಲುಪಾ ಲಾಖ್ ಕುನ್ಮಾಪನ್ ಲಿಸಿಂಗ್ ನಿಫು ನಿಧೋಯ್ ಚಾಂಬ್ರಿ ಅಮಸು ಫಾಗತ್ಲೆ ಹಾಯ್ರಿ ಹಾಯಿಬ ಮಿಯೋಯ್ ಅಸಿ ಹವಾಲಾ ಟ್ರಾನ್ಸಾಕ್ಷನ್ದ ಚೆನ್ನಬ ಮಿಯೋಯ್ ಒಯ್ರಂಬ ಯಾಯ್ ಹಾಯ್ರಿ ಮಿಯೋಯ್ ಅಸಿ ಚುರಾಚಾಂದ್ಪುರ್ ಜಿಲ್ಲಾದಗಿ ಫಗಲಗಲ ಪೊಲಂಸಿಂಗ ಲೋಯ್ನ ಹರಿಯಾಣ ಪೊಲೀಸ್ದ ಸಿನಖ್ರೆ ಅಹಾನ್ಬ ಬಿಷ್ಣುಪುರ್ ಡಿಸ್ಟ್ರಿಕ್ ಒಲಿಂಪಿಕ್ ಗೇಮ್ಸ್ 2026 ಲೋಯ್ಸಿನಬಗಿ ಥೌರಪ್ ಮಸಿ ಮೊಯ್ರಾಂಗಿ ಸೆಂಗೈ ಲಂಪಾಕ್ದ ಪಾಂಗ್ಥೋಕನಿ ಥೊರಮದುದ ರಾಜ್ಯಪಾಲ್ ಅಜಯ್ ಕುಮಾರ್ ಭಲ್ಲಾ ಅಮಸುಂಗ್ ಮುಖ್ಯಮಂತ್ರಿ ಯುಮ್ನಾಮ್ ಖೇಮಚಾಂದ್ ಸಿಂಗ್ಸು ಸರುಕ್ ಯಾಗನಿ ಹರಿ ವಿಶಾಖಪಟ್ಟಣಂದ ಲೈಬ ಈಸ್ಟರ್ನ್ ಫ್ಲಿಟ್ ಲೈಬಾಗಸ್ನ ಸಾಜಬ ಸ್ಟೀಲ್ ಫ್ರಿಗೇಟ್ ಐಎನ್ಎಸ್ ಮಹೇಂದ್ರಗಿರಿ ಭಾರತ್ ನೇವಿದ ಖುಷಿನಬಿಗೆ ಥೌರಂದ ಗಾಕ್ಸೇಲ್ ಮಂತ್ರಿ ರಾಜನಾಥ್ ಸಿಂಗ್ಬು ಮಣಿಪುರ್ ಮಚಾ ಕಮಾಂಡೆಂಟ್ ರೋಸ್ಲಿನ್ ಅಶೇಮ್ನ ಥೊರಮದುದ ಗಾರ್ಡ್ ಆಫ್ ಆನರ್ ಪೀಕ್ರೆ ಲೈಬಾಗಸಿಗೆ ಓಯ್ನ ಸೌಕ್ಥೋಕ್ ಚೆನ್ನಿಂಗಾಯಿಬ ಭಾರತ್ ನೇವಿಗೆ ಲಾಲ್ಗೆ ಜಹಾಜ್ ಸಮ ಖುಷಿನಬಿಗೆ ಪುಹಾರಿ ಉಯ್ಹೊರಗದಬ ಥೌರಂ ಅದುದ ಮಣಿಪುರ್ ಮಚಾ ನೆವೆಲ್ ಆಫಿಸರ್ ಮನ್ ಗಾರ್ಡ್ ಆಫ್ ಆನರ್ ಪೀಕಿಬಾಯ್ಬಸಿ ರಾಜ್ಯ ಅಸಿಗೆ ಓಯ್ನ ಸೌಕ್ಥೋಕ್ ಚೆನ್ನಿಂಗಾಯ್ನಿ ತಾಬಿರಿಬ ಪಾವ್ ಅಸಿ ಆಕಾಶವಾಣಿ ಇಂಫಾಲ್ದಗಿನಿ ಗೃಹಮಂತ್ರಿ ಅಮಿತ್ ಶಾ ನಂಗಸಿ ಗುಜರಾತ್ಗೆ ಅಹಮದಾಬಾದ್ ಲುಪಾ ಕೋಟಿ ಸಾಮ್ರಿ ಶುಭ್ನ ಮಂಗಾರೋಮ್ಗೆ ಮುನ್ಸಿಪಾಲ್ ಕೋಆಪರೇಷನ್ಗೆ ಮಿಯಾಮ್ಗೆ ಕಾಣಗದಬ ಪ್ರೊಜೆಕ್ಟ್ ಖರಗೆ ಉರೇಬ್ ಉಯುಂಗ್ ತಮ್ಗನಿ ಖರನ ಸಂಗಾಗನಿ ಥೊರಮ್ ಅಸಿದ ಮಂತ್ರಿನ ಮಾಕಿ ಲೋಕಸಭಾ ಕೇಂದ್ರ ಗಾಂಧಿನಗರದ ಪಾಕ್ಷನ್ನ ಉಥಾಬಗೆ ಥೊರಮ್ ಅಸು ಹೊಗ್ದೋಕನಿ ಕೇಂದ್ರಗೆ ಮಂತ್ರಿ ಅಶ್ವಿನಿ ಬೈಷ್ಣೋನ ಹಾಯಿರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಲುಚಿಂಗ್ ಮಖಾದ ಲೈಬಾಗಸಿದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಮಿ ಕಂಡಕ್ಟರ್ ಅಮದಿ ಎಲೆಕ್ಟ್ರಾನಿಕ್ಸ್ಗೆ ತೊಂಗಾನ್ ತೊಂಗಾನ್ಬ ಹಿರಮ್ ಸಿಂಗ್ ಸಾಕುರನಬ ಹೊನಬದ ಹೈದರಾಬಾದ್ ಅಸೋಬ ಥೌಕ್ದಾಂಗ್ ಲೌಗನಿ ಹೈದರಾಬಾದ್ ಪಾಂಗ್ತೋಕ್ಪ ಥೌರಮ್ ಅಮದ ಸಿರಿ ಅಶ್ವಿನಿನ ಹಾಯ್ ಭಾರತ್ಗೆ ಐಟಿಗೆ ಸೆಕ್ಟರ್ದ ಲೈರಿಬ ಥಬಕ್ ಸಿಂಗ್ ಹಾನ ಲೈರಂಬ ಮವೊಂಗ್ ಅದುದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಬ್ಸಿಂದುನ ಹೇನ ಖುಮಾಂಗ್ ಚಾಕ್ಷಿಲ್ಹನಬ ಹೊನಬ ತಂಗಾಯ್ಫದೆ ಲೈಬಾಕ್ ಅಸಿನ ಚಂಗ್ಸಿಲಕ್ಲಿಬ ಸಾಕೊತ್ಪಗಿ ಲಂಬಿದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅಸೋಬ ಥೌಕ್ದಾಂಗ್ ಲೌಗನಿ ಮಸಿಗಿಸು ಮಥಕ್ತ ಸೆಮಿ ಕಂಡಕ್ಟರ್ ಯಾವ್ನ ಎಲೆಕ್ಟ್ರಾನಿಕ್ಸ್ಗೆ ಪೊಲಂ ಕಯ ಅಮದೆ ಮತಮ್ಗ ಚುನಬ ಇನ್ಫ್ರಾಸ್ಟ್ರಕ್ಚರ್ಸಿಂಗ್ ಸೆಂಗತ್ಪ ತಂಗಾಯ್ಫದೆ ಮಸಿನ ಇಂಗ್ ಲಿಸಿಂಗ್ ಅನಿ ನಿಫು ತರೆಯ ಫಾವುದ ಭಾರತ್ಪು ಮಪ್ಪುಂಗ್ ಫಾನ ಚಾಕೊತ್ಪ ಲೈಬಾಕ್ ಅಮ ಒಹೆನಬ ಹೊನಬದ ಹೇನ ಮತೆಂಗ್ ಪಾಂಗನೆ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಜಾಯಿಂಟ್ ಪಾರ್ಲಮೆಂಟರಿ ಕಮಿಟಿಗೆ ಚೇರ್ಮನ್ ಅಮಸುಂಗ್ ಸಂಸತ್ ಸದಸ್ಯ ಪಿಪಿ ಚೌಧುರಿನ ಹಾಯ್ರಿ ಲೋಕಸಭಾ ಅಮಸುಂಗ್ ರಾಜ್ಯಸಭಾಗಿ ಮಿಫಮ್ ಮಿಖಲ್ ಅಮುಕ್ತದ ಪುನ್ನ ತೌಬನ ಸರ್ಕಾರಗೆ ಪಾಂಗಲ್ ಹೇನ ಕಣ್ಕರನ್ಬಗ ಲೋಯ್ನ ಸಾಧಿಂಗ್ಸು ಹಂತಹನ್ಗನಿ ಅಮದಿ ಲೈಬಾಗಸಿಗೆ ಸೇಲ್ ತುಂಗಿ ಫಿಬಂ